0: நேரம் 6:41.
1: நேயர்களே, இன்றிரவு 7:30 இந்திய அரசின் வேளாண்மை மற்றும் உழவர் நல அமைச்சகம் வழங்கும் கிசான் வாணி இந்நிகழ்ச்சியை வழங்குவோர் இந்திய அரசின் வேளாண்மை மற்றும் உழவர் நல அமைச்சகம்.
2: ನಾಕುಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8. ನಂಗ ಜನವು ಸಂತೋ ನಂಗ ಊಟಿ ಎಫ್ಎಂ ದೋಗ 6:41 ಇಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಳಿ ಪಾಡಲ್ಗಳು ಕೇತನ. ಈ ಬಡುಗುಮಳಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕೆಯಾನ ಪಾಡಲ್ಗಳು. ಇಲ್ಲ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲಾ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ. ನಿಂಗ ಆರ್ವವ ಕೇಪ ಈ ಕಥೆಯ ನಾ ನಿಂಗಾಗಿ ಪ್ಲೇ ಮಾಡಿದೆ. ಇಂದಿನ ಜನದೊಗೆ ನಂಗ ಕೇಪ ಈ ಕಥೆ ಏನಾಂದೇಗಿ ನಿಂಗವೋ ಕೇತು ನೋಡಿರಿ.
3: ಗುಡಿಯ ಮಣಿಯು ಊದರ ಮಮ್ಮ, ಅಡಿಯ ಕೀಲ ತರಬಜಾಮ. ಮಮ್ಮ ಮಮ್ಮ ಎಂದು ಕೊರಸುವನೆ ಎನ್ನ ಮನಸ್ಸು ತುಂಬಿ ಓದ್ರನೆ. ನೀ ಎನ್ನ ರಾಜ ರಾಜ ಎಂದು ಕೊರಸುವನೆ ಮಯಂಗಿ ನಾನು ಓನನೆ. ನೀ ಎನ್ನವ ರಾಣು ರಾಣು ಎಂದು ಕೊರಸುವನೆ ಎನ್ನ ಅಳ್ಳೆಯ ಉಸಿರು ಅಡಿರದ. ನೀ ಎನ್ನ ಕಣ್ಣು ಮಣಿ ಎಂದು ಕೊರಸುವನೆ ಮಯಂಗಿ ನಾನು ಓನೆದ ಎಂಬ ಈ ಒಂದು ಸೊಕ್ಕಾದ ಕದೆ ಈಗ ನಿಂಗೆಗಾಯಿ

ಇದು ಸತ್ಯವಾದ ಮಾತು ಎನ್ನೇ ನಿನ್ನ ಸಮ್ಮದವ ಏಗು. ಎನ್ನ ಮನಸ್ಸು ನಿನ್ನವ ಸುತ್ತಿ ಆಲೆಪಾಂಜೀರ. ನೀ ಪೊಯ್ಯಾಗಾದೆ ಉಣ್ಮೆಯಾಗಿ ನಿನಗ ಎನ್ನ ಮೇಲೆ ಗವ ಅಡದಿಯಾ ಇಲ್ಲಿಯಾ ಎಂಬ ಜೋಲಿಯ ಏಗು ಎಂಬ ಈ ಸೊಕ್ಕಾದ ಕರಿಯಕ್ಕೆಪ್ಪ